ಕಾಕಾಭೀಷ್ಟದಾಯ ಮಹಿತ ಮಂಗಳಂ ವಿಮಲರೂಪಾಯ ವಿವಿಧ ವೇದಾಂತ ವೇದ್ಯಾಯ ಸುಜನ ಚಿತ್ತ ಕಾಮಿತಾಯ ಶುಭಗಮಂಗಳಂ ವಿಮಲರೂಪಾಯ ವಿವಿಧ ವೇದಾಂತ ವೇದ್ಯಾಯ ಸುಜನ ಚಿತ್ತ

ಅತ್ತ ಕೂತುರ ಮೇನತ್ತ ಕೂತುರ ಮನುವಾಡಗರವೆ ನೀವು ಮೊದ್ದುಲ ಗುಮ್ಮ ನನ್ನ ಮನುವಾಡಗರವೆ ನೀವು ಮೊದ್ದುಲ ಗುಮ್ಮ